Vindi mo re jise se minotoshi. Nkarilo wa kuva e tlanganisa michini ya emisoro provincial ya Maputo gazana nyambani kuva hisa mahlweni xitiko xa Dzongeni. Kuna vela vunyiseti lebyinene.